0: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂಯುಕ್ತ ಅರಬ್ ಅಮಿರಾತ್ ದೇಶಸ್ಯ ಅಲ್ಪಕಾಲಾವಧಿಕಾಂ ಯಾತ್ರಾಂ ಸಂಪೂರ್ಯ ಯುರೋಪ್ ದೇಶೈಃ ಸಹ ಭಾರತಸ್ಯ ಸಾಮರಿಕ ಆರ್ಥಿಕ ಸಂಬಂಧಾನ್ ಪ್ರಗಾಢತರಂ ಕರ್ತುಂ ಪಂಚರಾಷ್ಟ್ರಾಣಾಂ ಭ್ರಮಣಸ್ಯ ದ್ವಿತೀಯ ಚರಣೆ ಗತರಾತ್ರೌ ನೀದರ್ಲೆಂಡ್ ದೇಶಂ ಪ್ರಾಪ್ತವಾನ್. ಆಮ್ಸ್ಟರ್ಡಮ್ ಇತಿ ವಿಮಾನಸ್ಥಾನಕೆ ಡಚ್ ದೇಶಸ್ಯ ವಿದೇಶಮಂತ್ರಿಣ ಟಾಮ್ ಬೆರೆಂಡ್ಸನ್ ಇತ್ಯನೇನ ಶ್ರೀ ಮೋದಿನಃ ಸ್ವಾಗತಂ ಕೃತಂ. ಇತಃ ಪೂರ್ವಂ ಸಹ ಆಬುಧಾಬಿನಗರೆ ಯುಎಇ ದೇಶಸ್ಯ ರಾಷ್ಟ್ರಪತಿನ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಾಹಿಯಾನ್ ಇತ್ಯನೇನ ಸಹ ಚರ್ಚಾಂ ಕೃತವಾನ್ ಆಸೀತ್. ಡಚ್ ದೇಶಸ್ಯ ಹೇಗ್ ನಗರೆ ಭಾರತೀಯ ಪ್ರವಾಸಿನಃ ಸಾಂಸ್ಕೃತಿಕ ಸಂಗೀತ ಪ್ರದರ್ಶನೈಃ ಪ್ರಧಾನಮಂತ್ರಿಣಃ ಭವ್ಯತಯಾ ಸ್ವಾಗತಂ ಕೃತವಂತಃ. ಡಚ್ ಸೈನಿಕಾಃ ಅಪಿ ತಂ ಔಪಚಾರಿಕರೂಪೇಣ ಅಭಿನಂದಿತವಂತಃ. ಭ್ರಮಣಾವಧೌ ಪ್ರಧಾನಮಂತ್ರಿ ಮೋದಿ ಡಚ್ ದೇಶಸ್ಯ ಪ್ರಧಾನಮಂತ್ರಿಣ ರಾಬ್ ಜೆಟ್ಟನ್ ಇತ್ಯನೇನ ಸಹ ದ್ವಿಪಾಕ್ಷಿಕಂ ವಾರ್ತಾಲಾಪಂ ಕರಿಷ್ಯತಿ. ರಾಷ್ಟ್ರಪ್ರಮುಖಾಂಚ ಮಿಲಿಷ್ಯತಿ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನ ಉಕ್ತಮಸ್ತಿ ಯತ್ ದೇಶವಾಸಿನಾಂ ಕೃತೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಥ ಈಸ್ ಆಫ್ ಲಿವಿಂಗ್ ಇತ್ಯತಯೋಃ ಪರಿಷ್ಕಾರೆ ಸರ್ವಕಾರಃ ಪ್ರತಿಬದ್ಧಃ ಅಸ್ತಿತಿ. ಏಕಸ್ಮಿನ್ ಸಾಮಾಜಿಕ ಪ್ರಸಾರ ಮಾಧ್ಯಮೇ ಶ್ರೀ ಮೋದಿ ಪ್ರಸಾರ ಸಂಸ್ಥಾನಾಂ ಪ್ರತಿವೇದನಂ ನಿರಾಕೃತವಾನ್ ಯತ್ ಜನಾನಾಮುಪರಿ ಕಥಮಪಿ ಅಧಿಭಾರಂ ಆರೋಪ್ಯತೆ ಇತಿ. ಸರ್ವಕಾರೇಣ ಪೆಟ್ರೋಲ್ ನಿರ್ಯಾತೆ 3 ರೂಪ್ಯಕಾಣಾಂ ಪ್ರತಿ ಲೀಟರ್ ಇತಿ ವಿಶೇಷ ಅತಿರಿಕ್ತ ಉತ್ಪಾದ ಶುಲ್ಕಂ ಆರೋಪಿತಮಸ್ತಿ. ವಿತ್ತ ಮಂತ್ರಾಲಯನ ಅದ್ಯ ಪ್ರಕಾಶಿತೆ ಆಧಿಕಾರಿಕ ರಾಜಪತ್ರೆ ಉಕ್ತಮಸ್ತಿ ಯತ್ ಅಧಿಸೂಚನಾನುಗುಣಂ ಡೀಸೆಲ್ ನಿರ್ಯಾತೆ ಪ್ರತಿ ಲೀಟರೇತಿ ಪರಿಮಿತೌ ವಿಶೇಷ ಅತಿರಿಕ್ತ ಉತ್ಪಾದ ಶುಲ್ಕಂ 23 ರೂಪ್ಯಕಾಣಾಂ ಅಪೇಕ್ಷೆಯ 16 ರೂಪ್ಯಕಾಣಿ ಕೃತ್ವ ನ್ಯೂನೀಕೃತಮಸ್ತಿ. ಉಪರಾಷ್ಟ್ರಪತಿ ಸಿ ಪಿ ರಾಧಾಕೃಷ್ಣನ್ ವರ್ಯ ಕಾರ್ಯಭಾರಗ್ರಹಣಾನಂತರಂ ಅದ್ಯ ಸಿಕ್ಕಿಂ ರಾಜ್ಯಸ್ಯ ಪ್ರಥಮವಾರಂ ಭ್ರಮಣಂ ಕರಿಷ್ಯತಿ. ಸ್ವಯಾತ್ರಾಯಾಂ ಉಪರಾಷ್ಟ್ರಪತಿ ಗ್ಯಾಂಗ್ಟೋಕ್ ನಗರೆ ಸಿಕ್ಕಿಂ ರಾಜ್ಯಸ್ಯ ರಾಜ್ಯತ್ವ ದಿವಸ ಸಮಾರೋಹೆ ಭಾಗಂ ಗ್ರಹೀಷ್ಯತಿ. ರಾಜ್ಯಪಾಲಃ ಓಂ ಪ್ರಕಾಶ ಮಾಥುರಃ, ಸಿಕ್ಕಿಂ ರಾಜ್ಯಸ್ಯ ಮುಖ್ಯಮಂತ್ರಿ ಪ್ರೇಂಗ್ ಸಿಂ ತವಾಂಗಃ, ಕೇಂದ್ರೀಯ ಪೂರ್ವೋತ್ತರ ಕ್ಷೇತ್ರ ವಿಕಾಸ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧ್ಯಾ ಇತ್ಯಾದಯೋಪಿ ಉತ್ಸವೇಸ್ಮಿನ್ ಭಾಗಂ ಗ್ರಹೀಷ್ಯಂತಿ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಬೋರ್ಡ್ CBSE ಇತ್ಯಯಂ ಅವದತ್ ಯತ್ ಯೇ ಛಾತ್ರಾಃ ಸ್ವಸ್ಯ ಪರಿಣಾಮೈಃ ಅಸಂತುಷ್ಟಾಃ ಸಂತಿ ತೇ ಸಂರಚಿತ ಸಮೀಕ್ಷಾ ವ್ಯವಸ್ಥಾಂ ಪ್ರಾಪ್ತುಂ ಶಕ್ನುವಂತಿ. ಯಾ ಹಿ ದ್ವಿಚರಣೀಯ ಸಮೀಕ್ಷಾ ಪ್ರಕ್ರಿಯಾ ಅಸ್ತಿ. ಪ್ರಥಮಚರಣೆ ಛಾತ್ರಾಃ ಸ್ವಮೂಲ್ಯಾಂಕಿತಾನಾಂ ಉತ್ತರಪುಸ್ತಿಕಾನಾಂ ಸ್ಕ್ಯಾನ್ ಇತಿ ಪ್ರತಿಬಿಂಬಿತ ಪ್ರತಯಃ ಯಾಚಯಿತುಂ ಶಕ್ನುವಂತಿ. ಏತಾಃ ಅಂತರ್ಜಾಲೀಯ ಮಾಧ್ಯಮೇನ ಉಪಲಭ್ಯಂತೆ. ದ್ವಿತೀಯ ಚರಣೆ ಛಾತ್ರಾಃ ವಿಸಂಗತಾನಾಂ ಪ್ರಶ್ನೋತ್ತರಾಣಾಂ ಸತ್ಯಾಪನಾಯ ಆವೇದನಮಪಿ ಕರ್ತುಂ ಶಕ್ನುವಂತಿ. ಉತೋವಾ ಅಂಕನ ಯೋಜನಾಯಾಃ ಆಧಾರೇಣ ವಿಶಿಷ್ಟಾನಾಂ ಉತ್ತರಾಣಾಂ ಪುನರ್ಮೂಲ್ಯಾಂಕನಾರ್ಥಂ ಯಾಚನಾ ಕರ್ತುಂ ಶಕ್ನುವಂತಿ. ಇಸ್ರಾಯೇಲ್ ಲೇಬನಾನ್ ದೇಶೌ ವಾಷಿಂಗ್ಟನ್ ನಗರೆ ಸಂಜಾತಾಯಾಃ ವಾರ್ತಾಯಾಃ ಅನಂತರಂ ಯುದ್ಧವಿರಾಮಸ್ಯ ಪುನಃ 45 ದಿವಸಪರ್ಯಂತಸ್ಯ ವಿಸ್ತಾರಾಯ ಸಹಮತೌ ಅಭವತಾಂ ಇತಿ ಅಮೆರಿಕಾ ದೇಶಸ್ಯ ವಿದೇಶ ವಿಭಾಗಃ ಅವದತ್. ವಿದೇಶ ವಿಭಾಗಸ್ಯ ಪ್ರವಕ್ತಾ ಟಾಮಿ ಪಿಗೋಟ್ ಅವದತ್ ಯತ್ ವಾರದ್ವಯಕೃತ ವಾರ್ತಾಲಾಪೇನ ಫಲದಾಯಕಂ ಯುದ್ಧವಿರಾಮಂ ಆಗಚ್ಛದತಿ. ಇತಃ ಅನಂತರಂ ಜೂನ ಮಾಸಸ್ಯ ದ್ವಿತ್ರಿ ದಿನಾಂಕಯೋಃ ಆಧಿಕ್ಯೇನ ವಾರ್ತಾಲಾಪೋ ಭವಿಷ್ಯತೀತಿ ನಿಶ್ಚಿತಮಸ್ತಿ. ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಗತರಾತ್ರೌ ಲಖನೌ ನಗರಸ್ಯ ಏಕಾನಾ ಕ್ರೀಡಾಂಗಣೆ ಲಖನೌ ಸೂಪರ್ ಜಾಯಂಟ್ಸ್ ಇತಿ ದಲೇನ ಚೆನ್ನೈ ಸೂಪರ್ ಕಿಂಗ್ಸ್ ಇತಿ ದಲಂ 7 ಸ್ತೋಭೈಃ ಪರಾಜಿತಂ. CSK ಇತ್ಯನೇನ ಪ್ರದತ್ತಸ್ಯ 88.5% ಧಾವನಾಂಕಸ್ಯ ಲಕ್ಷ್ಯಂ ಆತಿಥೇಯೇನ LSG ಇತಿ ದಲೇನ 17 ಕ್ಷೇಪಣ ಚಕ್ರೇಷು ಸಂಪ್ರಾಪ್ತಂ. ಯತ್ರ ಕೇವಲಂ 38 ಕಂದುಕೇಷು ಮಿಚೇಲ್ ಮಾರ್ಷಲ್ ಇತ್ಯಸ್ಯ 90 ಧಾವನಾಂಕಾನಾಂ ಭೂಮಿಕಾ ನಿರ್ಣಾಯಿಕಾ ಅಭವತ್. ಮಾರ್ಷಃ ಉತ್ತಮ ಕ್ರೀಡಕತ್ವೇನ ಪುರಸ್ಕೃತಃ ಇತಿ ವಾರ್ತಾಃ.
1: नमस्कार. आकाशवाणी समाचार के साथ मैं मुकेश कुमार। प्रधानमंत्री नरेंद्र मोदी पांच देशों की यात्रा के दूसरे चरण में कल रात नीदरलैंड्स पहुंचे। नीदरलैंड्स के विदेश मंत्री टॉम बेरेंडसन ने हेमस्टरडम हवाई अड्डे पर प्रधानमंत्री का स्वागत किया। इस यात्रा का उद्देश्य यूरोपीय देशों के साथ भारत के रणनीतिक और आर्थिक संबंधों को और मजबूत करना है। हेग में प्रवासी भारतीय समुदाय ने सांस्कृतिक और संगीतमय प्रस्तुतियों के साथ प्रधानमंत्री का भव्य स्वागत किया। डच सैनिकों ने भी उनका औपचारिक रूप से अभिनंदन किया। यात्रा के तीसरे चरण में प्रधानमंत्री कल स्वीडन के गोथेनबर्ग जाएंगे। श्री मोदी स्वीडन के प्रधानमंत्री उल्फ क्रिस्टेंस के साथ वार्ता करेंगे। दोनों नेता यूरोपीय आयोग के अध्यक्ष उर्सुला फॉन डेर लाइन के साथ यूरोपीय राउंड टेबल फॉर इंडस्ट्री को भी संबोधित करेंगे। ये यूरोप का करीब 60 सबसे बड़ी औद्योगिक और तकनीकी बहुराष्ट्रीय कंपनियों के अध्यक्षों और मुख्य कार्यकारी अधिकारियों का मंच है। यात्रा के चौथे चरण में प्रधानमंत्री सोमवार को नॉर्वे पहुंचेंगे। वे राजा हेराल्ड पंचम और रानी सोनिया के साथ मुलाकात करेंगे और प्रधानमंत्री जोनास गहर स्टोरे के साथ वार्ता करेंगे। प्रधानमंत्री नॉर्वे के प्रधानमंत्री के साथ भारत नॉर्वे व्यापार और अनुसंधान शिखर सम्मेलन को भी संबोधित करेंगे। मंगलवार को प्रधानमंत्री मोदी तीसरे भारत नॉर्डिक शिखर सम्मेलन में भाग लेंगे। इससे पहले संयुक्त अरब अमीरात की यात्रा के दौरान प्रधानमंत्री ने होर्मुज जलडमरू मध्य से सुरक्षित और निर्बाध आवागमन के लिए भारत का समर्थन दोहराया। उन्होंने क्षेत्रीय स्थिरता के साथ साथ वैश्विक ऊर्जा और खाद्य सुरक्षा के लिए इसके महत्व पर बल दिया। अबू धाबी में राष्ट्रपति शेख मोहम्मद बिन जायद अल नहयान के साथ उच्च स्तरीय वार्ता के बाद श्री मोदी ने कहा कि वैश्विक संघर्ष के वर्तमान दौर में संवाद और कूटनीति ही आगे बढ़ने का एकमात्र रास्ता है।
2: पश्चिम एशिया क्षेत्र में युद्ध की परिस्थिति का प्रभाव पूरे विश्व पर दिखाई दे रहा है। भारत ने हमेशा समस्याओं के समाधान के लिए डायलॉग और डिप्लोमेसी को प्राथमिकता दी है। होर्मुज को फ्री, ओपन और सेफ बनाए रखना ये हमारी सबसे बड़ी प्राथमिकता है। भारत हर परिस्थिति में यूएई के साथ कंधे से कंधा मिलाकर खड़ा है और आगे भी खड़ा रहेगा।
1: भारत और संयुक्त अरब अमीरात ने रणनीतिक पेट्रोलियम